ಸೈತಾಬಗೆ ಲೋಯ್ಬ ನಾಯ್ರೊಯ್ದಬ ನತಿಕ್ ನಗುನ್ನ ಯೋಮ್ಲಿಬಿನಿ ನಂಗ್ದಿ ನಕುಯಾ ಥಂಬಾಲ್ದ ತೋಲ್ಲಬ ನಚಾನ ಖುರುಂಜರಿ ಹೇ ಸನಾಲೈಬಾಗ್ ಮಣಿಪುರ್.

ಅದೊಮ್ನಾ ಅಥೆಂಗ್ಬದ ಸೂ ಥಾಬಲ್ ಫರ್ಮಸ್ಡಗಿ ಇಸೈಸಿಂಗ್ ಮಥಂ ಮಥಂ ಅಯಿನ ತಾಬಿರಿ ಫರ್ಮಸಿಗಿ ಮರಿ ಸುಬೈಸೈ ಲಾಂಥೊಕ್ಚರಿ ತಾಮಿನಸೇ.

0: ನಂಗೊಂದ ಗೀತಾ ಶಾಸ್ತ್ರ ತಾಕ ಮಧುಗಿಲ ಮಾಯದು ಹಾಯ್ದೋಗ್ತಿ ಹಾಯ್ದು ಭಕ್ತಿ ಜೋಗ ಕರ್ಮ ತವರಂದಾಯದ ಭಕ್ತಿ ಜೋಗನ ಮಾಂಗ್ ಥಾಗನೆ ಹಾಯ್ಬಸೆ ನಂಗ್ ಕಾವಡಿನೆ ಪಾಠ
1: ಕರಿನೋನೆ ಹಾಯ್ವಿರಿವ ಅದುಗುದೇ ಅರ್ಜುನ್ಗೆ ವಶಕ್ ನಾಪ್ಚಗೆ ಗುರು ಸೇವಾ ತೌಜಿಗೆ ಹಾಯ್ಜಬನಿನ ದೇ
0: ಅದು ಹೇ ಪಾಠ ಗುರು ಸೇವಾ ತೌ ಕ್ಷೇತ್ರೀಯ ವಸಂಗ ಸೇವಾನ ಹಾಲು ಕರ್ಮನ ಕೋಲ್ ಜ್ಞಾನ್ಗ ಕರ್ಮಗ ಅನಿಗೆ ಮರಕ್ತ ಭಕ್ತಿ ಲೆಹಲು ಭಕ್ತಿ ಯಾವುದವ ಜ್ಞಾನ ಅಶೇಂಬ ಜ್ಞಾನತ್ತೆ ಮಧುದಿ ಲೆಕಂಗ್ಲಾಗಿ ಮಯಾ ಮರಿಚಿಕಾನ್ ಭಕ್ತಿ ಯಾವುದವ ಕರ್ಮ ಮಧು ಕರ್ಮನತ್ತೆ ಮಹಾಪಾ ಭಕ್ತಿ ಯಾವುದವ ಕರ್ಮದು ಹಿಂಸಾ ಮುಖಂ
1: ಅದುದಿದೆ ಅಯ್ಯೋ ಕರಿತವು ಹೈರಿವನು
0: ಮಹಾಕ್ಷವಾತವು ಜಾಮುಂಗ್ ಜುಡಿಸ್ತೀರ್ಗಿ ಮನಾಕ ಚಂಗ್ಲಗ ಲಾಂಥಮ್ ಶೋಕ್ಲವ ಜಾಮುಂಗು ಕೋಲಮ್ಮು ನಾಲಮ್ಮು ಲಾಂಥಮ್ ಶೋಕ್ಲವ ನಿಂಥವು ಜುಡಿಸ್ತೀರ್ನ ಕಯಾ ಯಾಮ ಥಮೋ ಶೋಕ್ಲವ ಹಾಯ್ಬದು ಖಂಗ್ ಕಿಶಿ ಮಫಮ್ದಗಿ ನಂಗಿ ಲಮನ್ ಕುಮ್ನಿಂಗ್ಬಗಿ ವಾಸಕ್ ನಾನಿಂಬಗಿ ಥೌನಾದು ಲೌರು ಕಿಶಿ ಅರ್ಷಿಬಾ ನೀರು ಕಿಶಿ ಗುರು ಸೇವಾ ತೌರು ಕಿಶಿ
1: ಅರ್ಜುನ್ ವಶಕ್ ನಾಕ್ಲಂದನ ಕ್ಷೇತ್ರಿ ಮಥವು ಪಾಂಥೋಕ್ಲಂದನ ದೇವ್
0: ಅದುಗುನಿ ಐನ ನಂಗು ಸಹಿರಿಬಸೆ ಅರ್ಜುನ್ ನಂಗಿ ಲೈಕಂಗ್ಲಾಗುಂಬ ಥಮೋಯ್ ಅದುದ ದಯಾ ಭಕ್ತಿ ಯಾವುದ್ರೆ ಹಾಯಿರಿಬಸೆ ಐದಿ ಕ್ಷೇತ್ರೀನ್ ಕ್ಷೇತ್ರೀನ ವಸಕ್ಕಾಗದ್ರ ಕ್ಷೇತ್ರಿ ವಸಕ್ ಹಾಕದವ ಮಧು ಮೈರವು ಹೆಂಜುಂಬ ಕಾಥಿಯಕ್ಲವ ಚಾನವ ಪೋಟ್ಕುಂಬ ಇಪಾ ಶಕ್ಲವ ಇಯಾಂಬನ ಲಾಂಥಂದ ಇಹಂಗ್ ನಹೆಂಗ್ ಸಾನ ತುಹೌರಬದ ಐದಿ ವಾಸಕ್ ನಾಲ್ಗ ಲೋಯರೆ ಹಾಯ್ದು ನನ್ನ ಎಥತ್ ಲಂಬಗ ಹನ್ನ ಏಂಗನ ಚಲಗದ್ರ ಮಶೀವು ಭಕ್ತಿ ಪ್ರೇಮ್ ಯಾವು ನ ಥೌರ
1: ಅದು ದೇ ಧರ್ಮರಾಜ ಅದುನ ಐವು ತುಕಚ್ಚನ ಖನ್ವೀರಂ ಲೋಯ್ದ್ರನೆ
0: ಹಾಯರಿ ಬದುಗು ಕರಿನೋ ಪಾಠ
1: ಅದುಗುಂಬ ಧರ್ಮ ವೀರದುನ ಅರ್ಜುನ್ ಅಯಂಬನಿ ಪಾಂಗಬನಿ ಹನ ಚೈವೀರಂ ಲೋಯ್ದ್ರನೆ
0: ಅರ್ಜುನ್ ನಂಗ್ ನಮ್ಮ ತಂಬು ಸಾಂಗ್ನ ಅರಿಯಂಬದ ಮಾಂಗಲ್ಲಿ ನಂಗ್ ನೈಂಗೊಂದು ಸು ಹಂಗ್ಲಿ ಅಮುಕ್ ಸು ತರ್ಕ ತೌರಿ ಔಜಿ ತರ್ಕ ಬಿ ತರ್ಕಗಿ ಮತಂ ನತ್ತಿ ಚಲು ಗುರು ಶವಾಹನ ತೌರು ಕಿಸು
1: ಲೆಕ್ಷನ್ ಸಿಗಲಿ
2: ಸಂವಿರಕ್ಷಿ ಹೇ ಕೃಷ್ಣ ಲಾವ್ ಇಯಾಂಬ ಕೋನ್ಗೆ ಪಾರ್ಥ ತಮ್ಮೊರಾವ್ ನಯಾಂಬದ ಪಾಂದೋಕಿ ತಂ ಥಿನ ಯಕ್ನವ ಕನಾ ಕನಾ ಹಲಂಲವ ಕುರುಗಿಲಾನ್ ಕೈದಂಗೈ ಲೋಯ್ಬ ಗಂಗದೌರಿವ
1: ತಮ್ ಜಗೆ ಯಾಂಬಂಗ್ ಮಹಾರಾಜ್ ನಶಿ ಕುರುಕ್ಷೇತ್ರಗೆ ಲಾನ್ಫಂದ ನಾರಾಯಣಿ ಸೇನಾಗ ಪಾಯ್ ಸಂಕ್ಷಪ್ತ ಸಿಂಗ್ ಶು ಮಯೋಕ್ನೆ ಲಂಬಾ ಪಾನ ಪಾನ ಯಾಂಬುಂಗಿ ಮೈಕೈದ ನನಾಯ ಅರ್ಜುನ್ಗೆ ಮಿ ಎಂಗ್ ಥಂಜೆ ಅದುಬು ಯಾಮುಂಗ್ ಯಾಂಬುಂಗಿ ದೊಲಾಯ್ ಫಿರಾನ್ ಉರಕ್ತ್ರವದ ಪಾಖತ್ಲವ ಥಮೋಯ ಶಿ ಪೂದನ ಭಗವಾನ್ ದೊಲಾಯ್ ಶಗೋನ್ ಚುಕ್ಲಿ ಥೈವೀರಗ ಯಾಂಗುಂಗ್ ಯಾಂಬುಂಗಿ ಖೊಂಗುನ್ ಲಿಜರಪ್ಪನ್ ದದಾಯಮ ಭೀಮ್ಗ ಥೆಂಗದುನ ಪಾಪಿ ಕಣ್ಣನ ಯಾಂಬುಂಗ್ ಸಾಥೀನ ಮೈಥೀಬ ಪೀದುನ ಇಹಂಗ್ ನಹಿಂಗ್ ಸಹನ್ ಕ್ರಿ ಲಾನ್ಸಂಗ್ ಮನುಂಗ್ದ ಲೆಂಗ್ಸಿನ್ ಕ್ರೆ ಹಾಯ್ವ ಪಾವು ಶ್ರೀ ತಾಜರಬನಿ
2: ಅದುದಿ ತಮ್ಮ ಯಾಂಬದ ಪಾರ್ಥ ಜುಡಿಷ್ಠಿರಿ ಹರಾವರವ ಥಮೋ ಯಶಿದ ಹರಾವಗಿ ನೋಟ್ಕಹಲ್ಲು ಪಾಂದೋಕಿ ತಮ್ ಥಿನ ಯಜ್ಞವ ಕರ್ಣವು ಕರಂ ನಮ ಥಾಯ್ಲವ ಲಾನ್ಫಮ್ಮದೋ ಯಾಂಬ ತಾನಿಮಿ ಮಹಾತ್ಮೈವು ಸಾಥೀನ ಹೆತ್ಲಬನಿ ನಶಿದೆ ಪಾಂದೋಕಿ ವಿಜಯ ಶಂಕ ಖೋಂವ ಯಾರೇದನ
1: ಯಮಂ ಮಹಾರಾಜ್
2: ಕರಿನು ಅರ್ಜುನ್ ನುಷಾನಿಕ್ಲಿಬದಿ ನಂಶು ಕಣ್ಣಗಿ ಮಮಿಂಗ್ ತಾವದ ಕೀರವ್ರ ನಂಶು ಕಣ್ಣಗ ಮಯೋಕ್ ನವ ಕೀದನ ಲಾನ್ಸಂಗಷ್ಟ ಐವು ಹೌ ಸಮಕ್ಲಿವ್ರ ಕಣ್ಣಗ ಪಾನವ ಅದು ಅದು ಐದಿ ಅದುಗುಂಬ ಕಣ್ಣಗಿ ಸೈಥೆಂಗ್ ಸಾರವನೆ ಲಾನ್ಫಂದ ಥೋಪ್ಪ ಗಮ್ಲರ
1: ಭಗವನ್ ಔಜಿಕ್ತಿ ಥೋಕ್ಲೆದೋ ನನಾಯಿನ ಹಂಗ ಚಬದು ದೇವ್
0: ಪಾಠ ನಂಗ್ ಥಮೋಯ್ ಸೊಂಥರವ್ರ
1: ಅಧುರ ಮಧುರ ಪ್ರಭು ಯಮು ಮಹಾರಾಜ್ ದಾದಾ ಯಾಮಿಗೆ ಮಚಿಂದಗಿ ಪಾವೋಶಿ ಹೆ ತಾಜಬಗ ಯಾಂಬುಂಗ್ ಶೋಕ್ಲವ ಅವಸ್ಥಾ ಅದು ಉಜನಿಂದುನ ಹಾನ ಮಫಮ್ಮಿಸಿದ ಯೌರಕ್ಲವ ನಿನ ಯಾಂಬುಂಗ್
2: ಕಣ್ಣ ಹುಜಿಕ್ ಪಾವಿಂಗ್ಲಿ ವಾಶಕ್ ನಂಗಂದ್ರವ ಕ್ಷೇತ್ರಿಗಿ ವಾಶಕ್ ಕುಥವೋ ಇದ್ರವ ಪಾರ್ಥವೋ ಇವನ ಕಣ್ಣ ಹುಜಿಕ್ ಪಾವಿಂಗ್ಲಿ ಕಣ್ಣ ಹುಜಿಕ್ ಪಾವಿಂಗ್ಲಿ
1: ಐಗಿ ರಾಣ್ಣಾಕ್ ಪಿಗನಿ ಧರ್ಮರಾಜ್
2: ನಹಾಕಿನ ರಾಣ್ಣಾಕ್ಲವನಿ ಮತಂಪುನ ಮಕ್ತ ಜುಧಿಷ್ಠಿರನ ಐಗಿ ನಾವು ಶಂಭು ನುಂಗ್ಸೀರಿ ಅದುನ ಮಶಿ ಹಾಯಿರಿ ನಂಗ್ನ ಲಾನ್ ಖಲಂಬಯಾಯ್ ಜುಡಿಸ್ತಿರ್ಗಿ ಮಸಾದ ಚೈನಾ ಪೀವ ಇಹಂಗ್ ನಹಿಂಗ್ ಸಾನ್ಬ ಕರ್ಣದೋ ಹಲಂದ ಬಗಿದ ಮಕ್ತ ನಫಂದ ವರೌರಿ ಬನಿ ಆಯ್ನ
1: ದೇ

0: ಕಣ್ಣವಿ ಥೌಬಯಾತ್ರೆ ತೊಲ
1: ಪಾಠ ಅರ್ಜುನ್ ತೇಲಕ್ಕ ಐಗಿ ತೊಲಾಗಿ ಚಕ್ಕ ಅಂತಂಕ ಕಟ್ಟಿಗೆ ಐಗಿ ಪಚ್ಚ ಸಂದ್ರಮ ಕವಚ ಕೀರ್ತಿ ಕರ್ಮ ಪೇಕ್ಷಿವ ಬ್ರಾಹ್ಮಣ
0: ದಾನವೀರ ದಾತ ಕರ್ಣ ಐ ನಂಗ ಒಂದಕ್ಕೆ ದಾನ ತಿನ್ನಿ ಎಲ್ಲಾಕ್ಪಣಿ ದಾನ ದುಃಖಿ ಮಮಾಂಗ ನಂಗ ಹಾನ ವಸಕ್ಕ
1: ಸೈತನ ಕಂಸನು ಬ್ರಾಹ್ಮಣ ಪಾಂಬಿರಿವಾದು ಮಕ್ಕಟ್ಕನಿ ನಾಯನ
0: ಅದು ಹೊರಬದಿ ಪೋಪದಿಗೆ ಲೋನ ರಕ್ಲವ ಬಚ್ಚ ಸಂಗ್ರವ ನಂಗೆ ಕವಚ ಅದುಗ ಲೋನನ ಬಚ್ಚ ಸಂಗ್ರವ ನಕೋಕ್ತ ಉಪ್ಲಿವ ಕೀರ್ತಿ ಅದು ಐ ಪಾಮಿ ಎಂಗೊಂದ ಪೀರೋ
1: ಕವಚ ಕೀರ್ತಿ ಲೌವಿಕ್ರ ಬ್ರಾಹ್ಮಣ ಅಶ್ಯದ ಲೈಜರೆ ಕವಚ ಕೀರ್ತಿ
2: ಹೌದಿಕ್ತೆ ಧರ್ಮ ಕಣಕ್ಲೆ ಕಣ್ಣ ಧರ್ಮ ಚೇನ್ಮ ನಂಗ ನತ್ರ ಧರ್ಮಗಿಲಿ ಪುನ್ನ ಮಖೋ ಮಕುತ್ ಪುನ್ ಕ್ರಬ ಪಾಂಡೋಪ್ತ ಮಿನೋಕ್ಕಿ ಚೈನಾ ಕೋಲ್ ಥಾದನ ಕಂಜಾ ಹುನ್ಮ ವಂಗಾಂಗಾಂಗ ಸವಾ ಮಮಾಂಗ ಮಫೀನಿ ಸುಜದ್ರವಿ ದ್ರೌಪದಿ ಬುಯಿಕಾ ಪೀನ ಬುಕ್ಕುಜಿಲ್ ಚೆನ್ಕಿವ ಮಧುರ ಸುನತ್ತನ ಹನಕ್ಕಿ ಕುರು ಲಾಂಠಮ್ಮ ಸಿರಪಿಕ್ ಲಿವಾಂಗಾಂಗ ಅಭಿಮೈ ನೂ ನ ಕೊಯ್ ರಥಿ ತರೆತ್ನ ಲಾಂಗೋಯ್ ಚಂದನ ಮಥಾಯ್ ಲೌಕಿವ ಮಧು ಪುನಮಂಗ್ ನಿಂಗ್ ಸಿಂಗ್ಲವದಿ ಹೌಜಿಕ್ ನಂಗಿ ನಥಕ್ತ ಅರ್ಜುನ್ ಮಥಂತನ ತಂ ಸಿಲ್ವ ತೇಲಸಿತ ನತ್ತನ ಅರ್ಜುನ್ ಚಾಮ ಚಾಮನ ನಂಗಿ ತೊಂಗ್ ಸಾಧು ಪಾವನ ತೇನ ಚಕ್ ಚಕ್ ಯುಂಗ್ದುನ ನ ಸಾಧು ಸಬೌ ಹೈವ ಸಾಧು ಒಲನ್ಮನ ಮತಿಕ್ ಚಾವನಿ ಇತಾವ್ ಇತಾವ್ ಅರ್ಜುನ್ ಮಹಾಂಗ್ ನನಿಲ ಪಾಠ ಇನೇಮ್ ತೊನ್ ಕುಂತಿಬು ಮಥಾಯ್ ಥಾರನಬ ಇನೇಮ್ಗಿ ವಿಖ್ಯಾ ಕಂಚಿಬದ ಮಹಾಂಗ್ ನನಿಲ ಚಂದಾ ಲಿಸಿಂಗ್ ತರೇತ್ ನಂಗ್ ಕೈಥೇನ್ ನಾಖಂದುನ ಇನೇಮ್ ಸಿಯಂಗ್ ವಾಯ್ ಕತಿಕ್ಕಂ ಕುಂಜವ ಪಾವದ ಕುಲಂಕಿದವ ಪಾಠ ನತ್ತೆ ಅರ್ಜುನ್ ನಕುಟ್ನಿಕ್ಲವರಿ ಕಡಿಗಿನೋ ಮುಡ್ಕಾಸಿನ ಧರ್ಮಗೆ ಒಳಾಂಗಾಕ್ಷಿನ ಬಯಸಿದರ ಕಾಪ್ಸಿಲ್ಲು ಮತಕ್ತ ಹುಜುಮಕ್ತೇನ್
3: ಅರ್ಥವಾರ್ಜುನ್ ನಾಕಿ ಥೌರವ ತೇನ್ ಸಿಂಗ ದುಕಾಪ ಹಾಕ್ತದಿಲೆ ಫುಗವ
1: ಕಣ್ಣಗಿ ಥಮೋಯ್ ನುಂದ ಠಿಂಗ ನಮ್ದ ಈ ಅಂಬಗಿ ಅರ್ಜುನ್ ಹಾಕ್ತದಿ ತೇನ್ ಲೆಪ್ ಹೋಗವ ಯಾಮಗೆ ದೊಳಾಗಿ ಚಕ್ಕ ಪೃಥ್ವಿನ ಪಾಜನ್ನ ತಮ್ ಕೈ ಯಾವ ಮುಕ್ತಂಗೆ ಪೃಥ್ವಿಗೆ ಮಪಾಂಗನ್ ಕಯಾಮ್ ಕಣ್ಣುಗೆ ಹಾಯ್ಬಿಡು ಮಾಗಿ ಮಖಯಾಟಗೆ ದೊಳಾಗಿ ಚಕ ಪುಕಟ್ಟುನ ಖಂಗೆ ಪೃಥ್ವಿ ಸೇ ಕಣ್ಣುಗೆ ಮಪಾಂಗನ್
2: ಮಯ ಹೈವಸಿ ಏನ ಮಯ ತೊಕ್ಸಿಲ್ಲಕ್ಕ ದೌಡಿ ವೈಷ್ಣವಸ್ತ್ರ ಸಲ್ಲವ ಮಧು ನತ್ರ ಬದಿ ಹಾಟ್ಪು ಗಮ್ನರೋಯ್
3: ಜೈ ವಿಷ್ಣು ಭಗವಾನ್ ಜನಾರ್

0: ಮನಸ್ಸಿಗಿಲ್ಲ ಅಂತ ಮಹಾರಾಜಿ ಕರ್ಣ ತೋರ ಕರ್ಣ ತೋರಪ್ಪ ಮಹಾವಿಕರ್ಣ ನಮ್ಮ ಆಯ್ನ ಇಚ್ಚಾಗಿ ಮಥ್ವಾಯ್ ಮಗನ್ ಕ್ರಬನೆ
1: ಹೇಮ ಶ್ರೇ ನಶಾನಂಗ ಶ್ರೀ ಇಮಾಗಿ ಮುಖಂದ ಥವಾಯಿಗೆ ಮಾನ್ನರವಾಗಿ ಕುದುಂಬಿಯ ಶಿಂಗ್ನವಲೈತನ ಕಚ್ಚರಬನಿ ಮತಂ ಪುಂಬದಮ ಶಿವು ಇಮಾಗಿ ನಫಂದ ಚಕ್ಷಿಣ ತಂಬಿದುನ ನಶಾಬು ಇಮಾಗಿ ಶವಾಟೌಜವ ಸಂದಿ ಹೇ ಲೈವ ಕಠೀರವಿ ಕಲ್ಲವ ನಶಾ ತರುಕ್ ಲೈನ ಲೈನ ಅವಾವನ ಸರುಕ್ ಯಾರವಿ ಹಂಡಕಿ ಕುರುಗಿ ಲಂಜಾವಶಿದ ನಶಾ ಮಂಗಾನ ಶೋಧನ ಮಂಗೋಲ್ ವೈರಗನಿ ಹಾಯ್ ಬರ್ಸೆ ನಫಂದ ನಶಾನ ಕಚ್ಚರಿವ ನಶಾಗಿ ಕುದುಂಬ್ಯಶಿನ ಲೇಂದ್ರವ ಸಾಕಿ
0: ಮಧುನ ಲೇಂದ್ರವ ಸಾಕಿ ಲಾಯ್ ಭಕ್ತಿ ರವಿ ನಮಾ ಕುಂತಿದ ಮಧುನ ಲೇಂದ್ರವ ಸಾಕಿ ಓರವಕ್ಕು ಹಿಮಾಗಿ ಕರ್ಣ ಅರ್ಜುನ್ ಹಾನನವ ತೇಲಸಿ ನಸಿ ಇಮಾನ ನಂಗೊಂದ ಪೀರವನಿ ಹಂದಕ್ಕಿ ಕುರುಗಿ ಲಾನ್ ಫಂದ ನ ಚಿನ್ನ ನಾವು ಲಾನ್ ಬಾನವದ ಜೋಯ್ ಪರಾಜೋಯ್ ಎಂಗ್ ನಜ ಅದುಗುಂಬ ಲಾನ್ ಫಂದ ನ ನಾವು ಅರ್ಜುನ್ ಬು ನಂಗ್ನ ಹಾತ್ಪದ ಇಮಾ ಕೌಕ್ರರೋಯ್ ಅರ್ಜುನ್ಗೆ ಮಕ್ಕುತ್ತ ನಂಗ್ನ ಸೀಬ ಥೋಗ್ಲಬಸು ಇಮಾ ಕೌಕ್ರರೋಯ್ ಕೋ ಇಮಾಗಿ ನುಂಗ್ ಸೀಜರಬ ಅರ್ಜುನ್ ಹಾನನವ ತೇಲಸಿ ಇಮಾನನ ಫಂದ ಹಲ್ಲಬನಿ ನಂಗ್ನ ಕರಿಗೆ ಚೆಂಥರಗ್ಲಿ ಐಗೆ ಅರ್ಜುನ್ ಸೀರಗದಿ ಪಿ ನಂಗ್ನ ಕಕ್ಕಿಗದ್ರ
2: ಇಮಾ ನಚ ಅರ್ಜುನ್ ಲಾಕ್ಲೆ ಇಮಾ
0: ಅರ್ಜುನ್ ಇಮಾಗೆ ಅರ್ಜುನ್ ಜುದೇಸ್ತಿ ಇಚ್ಛಾ ಮಂಗ ಲಾಕ್ಲಬ ಇಚ್ಛಾ ಮಂಗ ಲಾಕ್ಲಬ ಜುದೇಸ್ತಿ ಭೀಮ ಅರ್ಜುನ್ ನಕುಲ್ ಸಹದೇವ್ ಮೈ ಇಂಗ್ಲೆ ಕರ್ಣ ಕರ್ಣ ಲಾಗ್ತಿ ಇಮಾಗೆ ಕರ್ಣ ಲಾಗ್ತಿ ಇಮಾನ ಅರ್ಜುನ್ ಹಾರನವ ಖುಲಾಯಿ ಹಂಕ್ರಿ ಬದುದಿ ಬೈಕರ್ತನ್ ಮಚಾಗಿ ಈ ಪಾಂಬಿ ಮಮ ಮಚಾ ಹಾಪಿ ಮಮ ಮಚಾ ಹಾಪಿ ಮಮ ಮಚಾ ಹಾಪಿ ಮಮ ಕರ್ಣ ಅರ್ಜುನ್ ಕರ್ಣ ಅರ್ಜುನ್ ಮಾನಿ ಅಹಿ ಮಚಾ ಹಾಪಿ ಮಮಾನಿ ಮಚಾದ ಮಿಚಂಗ್ ಮಿ ಖಾಯಿ ನಾಯ್ಬಿ ಮನಾಗ್ ತಲ್ಲೈಬ ಪಾಂದೋ ಮಂಗಾಗಿ ಆಯ್ ಫನಬಗಿದ ಪೋಕ್ ಪದಗಿ ಮಮಾ ಮಸಕ್ಕಂಜ ದ್ರವಿ ಮಚಾದುಗಿ ಮನಾಗ್ ತ ಚಲ್ಲಗ ಇಮಾ ಲೈ ಇಮಾ ನಿಹಾಯ್ನ ಚಂಗ್ ಸಿಲ್ಲಗ ಮಖೌರಿ ಚರಂ ಮೆತ್ತು ನಾ ತೋಕ್ ಪಗಂಬಿ ಮಮಾ ಹಿಂಗ್ ಚಾವಿನಿ ಸಂಸಾರಸಿದ ಮಾಯ್ ಉಲ್ಲರೋಯ್ ಲೈರರೋಯ್ ಲೈರರೋಯ್ ಮೈರಿ ಥೋಕ್ನ ಚಾಖಲ್ಲಗ್ಲಗನಿ ಮೈ ಓಲ್ಲಗನಿ ಮೈ ಪಾಂದೋಕಿ ಮಮಾ ಕರ್ಣಗಿ ಮಮಾ ಐಂಗಾವ್ರೆ ಐಂಗಾವ್ರೆ ಥವಾಯ್ ಮಾಂಗ್ಲೂರಗೆ ಭಗೀರಥಿ ಗೀರೋ ನುಂಗ್ದ ಚೋಂಗ್ ಥದುನ ಥವಾಯ್ ಮಾಂಗ್ಲೂರಗೆ
2: ಇನೇಮ್ ತೋನ್ ಕದಾ ಇದನು ಮಶಿ ಪಾಂದೋಕಿ ಜೋಯ್ ಧನಿಗಿ ಖೋಲಾವ್ನ ಮಾಲೆ ಮಸಿ ನಿಲ್ಲೆ ನೋವದೋನ್ ಪಕ್ಕರೆ ಅದುಗ ಇನೇಮ್ ತೋನ ನಸಂನನಾಯ ಇಫಾ ಫಾನ ಕದಾಯ್ದ ಚಲ್ಲಿವ
0: ಮಾಧವ್ ಭಗವಾನ್
2: ಕದಾಯ್ ಕದಾಯ್ ಪೀಗಿ ಇರಾ ಅವಾಬಗಿ ಮಿಕವ್ ಖೋಲ್ ಕಣಿನೊನೆ ಇನೇಮ್ ತೋನ್ ಜಾಮ್ ಪ್ರಸ್ಥದ ಬಿದೂರ್ಗೆ ಖಾಂಪೋಕ್ ಮನುಂಗ್ದ ಪಾಂದೋಪ್ ಜಾಯ್ ಫನಬಗಿದಮಗ್ ನಹಾಕ್ನ ಗಾಂಕಿವ ಪುನಮಗ್ ಕಾವ್ರವ್ರ ಇಶಾ ಮಂಗ ಲಾಕ್ಪ ಫಾವು ತಂಗದಿ ಹಿಂಗ್ನಿಂಗ್ಖ್ರೇದ ಹಾಯ್ದುನ ಭಿಕ್ಷಾ ಚತ್ತುನ ಚಾಬ ಕೈಥೇಲ್ಗೆ ಚೇಂಗ್ ಹವಾಯ್ ಖುಂದುನ ಚಾಬ ಫಂಗ ಫಂಗಕ್ತ್ರ ಬಹುಯಿದ್ರು ಮರುಗಿ ತಲ್ ಫಾವು ಚಾದನ ಖಾಂಕಿವ ಹೌಜಿಕ್ ಪಾಂದೋಪ್ ಲಾಗ್ ಅದುಗ ಕರಿಗಿ ನಮಿತ್ತಗಿ ನಪಿ ನೋಗ್ಲೋ ಪಾಂದೋಪು ಅರ್ಷಿಬಾಟ್ ಪೀರರೋ ನಶಾ ಮಂಗಾಬು ಕೋಂದು ನಾನ್ ಬೀರರೋ ಇನೇಮ್ ತೋನ್ ಅದುಮ್ನ ಕರಿಗಿ ಲೈಥೋಗ್ಲು ಇನೇಮ್ ತೋನ್
0: ಮಚಾ ಹಾಪಿ ಮಮಾನ ಮಚಾ ಕನಾದ ಕೋನ್ ಬೀರಗ ನಾನ್ ಬೀರಗ ಮಚಾ ಸಿಂಗದು ಯಾಯ್ ಫಗದ ಪ್ರಭು ನಾನ್ ಬೀರುವ ಮಮಾಸಿ ಮಚಾ ಹಾಪಿ ಮಮಾನಿ ಹಾಯ್ನ ಮಚಾನ ಖಂಗ್ಲಕ್ಲಬದ ಮಮಾನ ಕಂದವ್ವ ಮಮಾನ ಕದಾಯ್ದ ಮಚಾನ ಕದಾಯ್ದ ಮಾಧವ್ ಐ ಸೀರುರಗೆ
2: ಸೀರುರಗೆ ಇನೇಮ್ ತೋನ್ ಸೀರುರಗೆ
0: ಹಿಂಗ್ ಪಂಬು ಕರಿ ಲೈರಿಬ ಪಾಂದೋಪ್ತ ಮಚಾ ಹರ್ಪಿ ಮಮಾನಿ ಕರಂ ನ ಖಂಗನ್ ಗದ ಬದಯಾಮೋಯ್
2: ಕರ್ಣ ಹಾಲೆ ಅಸಿಗಿರ
0: ಮಾನಿ ಮರಾಯ್ ಭಕ್ತಿರಬ ಕರ್ಣ ಅದು mama hing jawi kunti aina hat ke banine prabhu
2: inem ton hai ge tawa dugi orabadi karna gi mungpham tawbadi karna mahangna poktri ngai dagini
0: prabhu
2: adugumba porsura maduna kuru sagai gi mabudau bismaga numit taraga mangani lamba pa ki bani amba kaina gi mahak thakta lamba adu da ki khraba porsura amna khetriya masa sing da khulai tambiroi wasakhi Nasa karnana adugumba prasuram da brahmon masani haine minamduna khulai tam kibani khetriya kulantok aduna nasa karnada tau kibo bishabadu inem to na khangavra obishap pi kidana
0: obishap kari haine chado obishap pi khriba madho
2: obishap pi kidana karna nanga tatai lambarak pachirab matangda nathwai chuplamdai lak labada aina tambiba aruba bigya ngamna kaukro Kaujal thiba oiduna nang na kaap ka daba khulai tham kaap loi daba khulai kaap adun na thwai maangu ko Asigumba kaau yaya simak na inem ton nang na pikhiba orjun haat na ba khulai kaau duna kaap ngam ki daba ni karna na Adudi kadai de nang na karna haat liwa Karna haat ki badi ni oti ki kujin na ni

ಕಾವೇರಿ ಅರಿಬಂ ತೊಂ ವಿಷ್ಣಾ ಶರ್ಮಗೆ ಖೊಂಜಲ್ದ ಬಿ ಜಯಂತ ಕುಮಾರ್ ಶರ್ಮನ ಸೈರೇಂಬ ಮತಮಿಸಯಮ ಮಾಲೇಮ್ ತಾಯ್ಬಂಗ್ ಪಾನ್ಸಿದಗಿ ನೋಂಬದಿ ಸೋಯ್ದನ ಚತ್ಕಿಗನಿ ಐಕೊಯ್ ಪುಂಬ ಚತ್ಕಿಗನಿ ಕರಿಸು ಪೂದನ ಲಾಖಿಬನಿ ಕರಿಸು ಪೂದ ತಾಯ್ಬಂಗ್ ಪಾನ್ಸಿದ ಅದುಬು ಥಮ್ಲಂಬದಿ ಯಾಯ್ ಅಫಬ ಮಿಂಚತ್ ಹಿಂಗ್ಲಿಂಗೈ ಅಫಬ ಥಬಕ್ ತೌರಂಸಿ ಯೆಲಂಸಿ ನುಶಿಬಗಿ ಪಾವ್ಜೇಲ್ ಆಕಾಶವಾಣಿ ಇಂಫಾಲ್ ಹೌಸುಗ ಮುಕ್ ಲಾಂಥೋಕ್ಚರಿ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ಮಥಂಗ್ ಮಥಂಗ್ ಓಯ್ನ ಖುದೋಲ್ಗೆ ಅಹಾನ್ಬದ ತಾಬಿರಸಿ 2020 ಥೊಯ್ಬಿ ಹಾಯಿರಿವ ಫಿಲ್ಮ್ ಅಸಿದಗಿ ಅಮರ್ಜಿತ್ ಲೌರೆಂಬ ಮಮದಿ ಪುಷ್ಪರಾಣಿ ಅನಿಗೆ ಅಪುನ್ಬ ಖೊಂಜಲ್ದ ಅಜಿತ್ ನಿಂಗ್ಥೌಜಾನ ಸೈರೇಂಬ ಅಮರ್ಜಿತ್ ಲೌರೆಂಬಂ ಮಸಾಮಕ್ನ ಸೈರಾಂಗ್ಲಿ ಬೈಸೈ ಖುದೋಲ್ ತಮ್ಜರಿ ತಾಮಿನಸಿ

ಮಥಂಗದ ಮೂಲಕ ಚರಿವ ಫಿಲ್ಮ್ ನಮಾಸೆ ಚಫು ಹುರಾನ್ಬಿನಿ ಸೈಸಕ್ಲಿಬಸಿಂಗ್ ಅಮರ್ಜಿ ಲೌರೆಂಬಂ ಮಾಧುರಿ ಆಸೆಪಂ ಸೈರೆಂಬ ಹೆರೋಜಿತ್ ನೌರೋಯ್ಬಂ ಸೈರಾಂಗ್ಬ ಅಮರ್ಜಿತ್ ಲೌರೆಂಬಂ.

ಮಸಿಗ ಲೋಯ್ನನ ಗಸಿಗೆ ದಮಕ್ತದಿ ಗುಡ್ ಆಫ್ಟರ್ನೂನ್ ಲೇಡೀಸ್ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಸಂದೋಕ್ಚಬ ಮತಾಂಗಸ್ತೆ ಲೋಯ್ಜರೆ ಥೌರಂ ತಾವಿರಿಬ ಮದಿ ಟೆಲಿಫೋನ್ ತೌಬಿರಕ್ತುನ ಥೌರಂ ಸರುಕ್ ಯಾಬಿಕಿಬ ಖ್ವಾಯಿ ಪುಂನಮಕ್ಪು ಅಮುಕ ಹನ ಥಾಗತ್ವ ಫೋಂದೋಕ್ಚರಿ ಗಸಿಗೆ ಟ್ರಾನ್ಸ್ಮಿಷನ್ ಅಸಿಗೆ ಇಂಜಿನಿಯರ್ ಒಯ್ನ ಥೌಪುಬಿಕಿಬ ಸಿಂಗ್ ಶರತ್ ಚಂದ್ರ ಮದಿ ರೋಷಿತಾ ಡ್ಯೂಟಿ ರೂಮ್ ಮ್ಯಾನೇಜ್ಮೆಂಟ್ ಲೈಬಿಕಿಬಿ ಕೈಶಾಮ್ ಯೈಫಬಿ ಅದೊಂಗೆ ಟೆಲಿಫೋನ್ ಓಕ್ಚಕಿಬಿ ಮೆರಿನಾ ಒಯ್ನ ಆಕಾಶವಾಣಿ ಇಂಫಾಲ್ ಹೌಸಿಕ್ ಗೀತ್ಮಲಾ ಥೌರಂಗಿದಮಕ್ ವೈಕೋಮ್ ಚಿಂಕೈಂಗಾನ್ಬದ ಖುಸಿನಜರಿ

ತಾವಿರಿ ಗೀತ್ಮಲ ಅದೊಮ್ನ ಥೋರಂ ತಾವಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ FM ಸಂಗಾಯಿ ಚಾನೆಲ್ ದಗಿನಿ ಹೌಸಿಂಗ್ ಅಮುಕ್ ತಾಮಿನಸಿ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತಮಿ ಸೈಸಿಂಗ್ ಮಥಂಗ್ ಮಥಂಗ್ ಓಯ್ನ ಖುದೋಲ್ಗೆ ಅಹಾನ್ಬದ ತಾಮಿನಸಿ ಓಲಾಂಗ್ ಥಾಗಿ ವಾಂಗ್ಮದಸು ಫಿಲ್ಮ್ ಅಸದಗೆ ಅಹಿಬಂ ಶ್ಯಾಮ್ ಸಿಂಗ್ಗೆ ಖೊಂಚಲ್ದ ಮಣಿ ಮೈರೆಂಬಂನ ಸೈರೆಂಬ ಜೋಯಿ ಸ್ಯಾಮ್ನ ಸೈರಾಂಗ್ ಬೈಸೈ ಖುದೋಲ್ ತಮ್ಜರಿ ತಾಮಿನಸಿ

0: ಇಸೈ ಅಸಿ ತಹಂಜಕಿಬಗ ಲೊಯ್ನ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತ್ತು ಇಸೈ ಲಾಂಥೋಕ್ತುನ ತಹಂಜಬ ಮತಾಂಗಸ್ತ ಲೊಯ್ಸಿಂಜರೆ. ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಣಿಪುರಿದ ಮರು ಒಯ್ಬ ಪಾವ್ ಅಮದಿ ದೆಹಲಿದಗಿ ರುಲಿಯದ ಇಂಗ್ರಾಜಿದ ಪಾವ್ ಮಥಂಗ್ ಮಥಂಗ್ ಒಯ್ನ ತಾಬ ಫಂಗ್ಬಿರಗನಿ.
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಪಾವ್ಬಗಿ ಮರು ಒಯ್ಬ ಪಾವ್ದ ಸೋಷಿಯಲ್ ಮೀಡಿಯಾಗಿ ಕುಥಾಂಗ್ದ ತೊಂಗಾನ್ ತೊಂಗಾನ್ಬ ಕಂಗ್ಲುಪ್ಸಿಂಗ್ ಪಾವ್ ಫೌನಹಂದುನ ಅಮದಿ ಗ್ಯಾನ್ ಲೌಸಿಂಗ್ ಪಿಥೌ ಪಿಸಿನ್ ತೌನದುನ ಖುನಾಯ್ಬು ಅಪವ ಮೈಕೈದ ಪೊರಕ್ನಬ ಮುಖ್ಯಮಂತ್ರಿ

ತಾಬಿರೆ ಧಾಬಲೈಲೈನಂ ಫಿಲ್ಮ್ ಅಸದಗೆ ಮಂದಾಕಿನಿಗೆ ನಾಯ್ತೋಂ ಖೊಂಜಲ್ದ ಲೈಕುರಾಮ್ ರಂಜಿತ್ ಕುಮಾರ್ನ ಸೈರೆಂಗ್ಬ ಅಫೌನ ಸೈರಾಂಗ್ ಬೈಸೆ ಮತಂಗ್ದಾಮು ಲೌಕಚರಿವ ಫಿಲ್ಮ್ ತಿಂಖಂಗ್ ಸೈಸಕ್ಲಿಬ ಹುಯ್ದ್ರೋಮ್ ನೌಬೋಯ್ ಸೈರೆಂಗ್ಬ ಎಲ್ಲಾಂಗ್ಬಂ ಇನೌಚ ಸೈರಾಂಗ್ಬ ಆರ್ ಕೆ ಜಿತೇನ್ ತಿಂಖಂಗ್ ತನ ಥನ್ಬ ಪುನ್ಸಿಗೆ ಲಂಬಿನಿ ತಿಂಖಂಗ್ ಅಮಗೆ ಚೈನಾನ ಪುನ್ಸಿಬು ಲಂಹಾಂಗ್ ನಹನ್ಗನು ಚೆಕ್ಸಿನ ಚಟ್ಲು ಹೇ ಮಿಯೋಯ್ಬಾ

ಮತಂಗದ ಮೂಕ್ ತಾಬಿಸಿ ನಿರಂಜನ್ ಉಷಮ್ಗೆ ಮೈಯಕ್ತ ಬಿ ಕುಂಜ ಬಿಹಾರಿ ಸರ್ಮನ ಸೈಸಕ್ಲಿಬ ಮತಮಿಸಯಮ ನುಂಶಿಬ ಹಾಯ್ಬಸಿಮಕ್ತಬು ಮನಾಕ್ತದ ಚಟ್ನಿಂಗ್ಬ ಸಕ್ತಂ ದುತಬು ಉನಿಂಗ್ಬ ಹೌನ ಸಾನಿ ತಾಮ್ಲಬ ಕುಂಗಂಗ್ದುಬು ಉರಕ್ಲಿ ಮಿತ್ ಮಾಂಗ್ಸಿದ ನಹಾಕಿ ಸಕ್ತಂ ದುಬು ನಿಂಗ್ಸಿಂಗ್ಲಗಾ

ತಾವಿರಿ ಐಗಿ ಮೊರಾಂಬಿ ಫಿಲ್ಮ್ ಅಸಿದಗಿ ಸದಾನಂದ ಸುಬಿನೋಯ್ ಅಮದಿ ಮಂದಾಕಿನಿ ಅಹುಂಗೆ ಅಪುನ್ಬ ಖೊಂಜಲ್ದ ಸರತ್ ಚಂದ್ರ ಥೌದಾಮ್ ಚಾನ ಸೈರಿಯಂಗ್ಬ ಅಫೌನ ಸೈರಾಂಗ್ಬ ಇಸೈ ಮತಂಗ್ದ ಮುಲಕ್ಕಚ್ಚರಿಬ ಫಿಲ್ಮ್ ಹಾಯ್ನಬದು ಚುಮ್ಲೆ ಸೈಸಗ್ಲಿಬ ಸಿಂಗ್ ರಾಜಲಾಂಗ್ಬ ಮಮದಿ ಪುಷ್ಪರಾಣಿ ಸೈರಿಯಂಗ್ಬ ಅಬುಂಗ್ವಾಯ್ ಸೈರಾಂಗ್ಬ ರಾಹುಲ್ ಬ್ಲೂ

ಆಸ್ವಾನ್ ಇಂಫಾಲ್ಗೆ ಗುಡ್ ಈವ್ನಿಂಗ್ ಮಣಿಪುರ್ಗೆ ಥರಮ ಸಿಸು ಅಕ್ಕೊಯ್ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಕುಥಾಂಗ್ದಗೆ ಸು ಮರು ಕ್ಯಾಮನ ಥವ ಯಾವನ ತಬಿರಿ ಮರು ಸಿಂಕರಕ್ಕೆ ಮಿಂಗ್ ಪಂಜರವದ ಗಾಂಗ್ಬಮ್ ರಣವೀರ್ ರೋಮಾವತಿ ಥೌನಾ ಉಜಮ್ ಅಮಿತಾ ಓಕ್ರಮ್ ಕುಮಂಥೇಮ್ ನೋನಿ ಸಿನಾಮ್ ನೌಕೇಶ್ವರ್ ಲೈಸಾಂಗ್ಥೇಮ್ ಚಂಚನ್ ನಿಂಥೌಜಾ ಸಂಜೆನ್ಬಮ್ ಮೆಮ್ಥೋಯ್ಬಿ ಬೀರೇಂದ್ರ ಗಾಸೆಪ್ಪಮ್ ಕೆಎಸ್ ಶಾಂತಿಬಲಾ ಮರುಪ್ಸ ಅಂಥೋಕ್ನ ಯಾಮ್ಕ್ರೆ ಮರುಪ್ಸಿಂಗ್ ಯಾಮ್ನ ನುಕ್ಸಿನ ವರಿ ಸಾರಗ ನಂದಿನಿ ಲೋರೆಂಬಮ್ ರಮಾನಂದ ಅಂಗೋಮ್ ಸಂಜೆನ್ಬಮ್ ಮೆಮ್ಥೋಂಬಿ ಸಲಾಮ್ ಬಿಮೋತಾ ದೇವಿ ಮರುಪ್ಸಿ ಅಶೋಕ್ನಕ್ಕಿ ಮಂತಿಗೆ ಯಾಮ್ಕ್ರೆ ಮರುಪ್ಸಿಂಗ್ ಅಸಿನ ಯಾಮ್ನ ನುಂಗಾಯ್ನ ವರಿ ಸಾ ಸಾದನ ಅಕ್ಕೊಯ್ಗೆ ಸಿಗುಮ್ಲಬ ಆಕಾಶವಾಣಿ ಇಂಫಾಲ್ ಸಂದೋಕ್ಷ

ಆಕಾಶವಾಣಿ ಇಂಫಾಲ್ ಗಶಿ ಯಂಸಕೈಶನ ಮೀದ ಇಂಗಾಗಿ ತರ ತರುಕ್ ನಿ ಪಾನ್ಬ ಸಕಾಬ್ದ ಲಿಸಿಂಗ ಮಗ ಚಮಾಪಲ್ ನಿಫು ನಿಪಾಲ್ ಜುಲಾಯಿನ ತಾಂಗಮ ಇಂಗ್ ಲಿಸಿಂಗ ನೀ ಕುಂತರು ಯಲ್ಫರವ ನಮಿರಸಿಗೆ ಅಯುಪುಂಗ್ ಮಂಗ ಮಖಾಯ್ ತಾಕಿಬಗ ಲೋಯ್ನನ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚನಲ್ ಥೋರಂ ಸಂದೋಕ್ ಬಹುಚರಿ ಸಂದೋಕ್ ಚರಿವ ಮೆಗಹರ್ ಶಾಮ ಹುಂ ದಸ್ಮಿಕ್ ಮಂಗಾನಿ ಥೋರಂ ತಾವಿರಿಬ ಖ್ವಾಯ್ ಪುನಃ ಮಕ್ಪು ತರಾಮ್ ನೋಕ್ ಚರಿ ಖುರುಂ ಚರಿ